0: ವಿಷಯದ ವೃತ್ತಾಂತಾಯ ಎಕ್ಸ್ ಮಾಧ್ಯಮೇ ಅಟ್ ಎಐಆರ್ ನ್ಯೂಸ್ ಅಲರ್ಟ್ಸ್ ಇತ್ಯನುಗಚ್ಛಂತು ಯೂಟ್ಯೂಬ್ ಮಂಚೆ ಚ ನ್ಯೂಸ್ ಆನ್ ಎಐಆರ್ ಆಫಿಷಿಯಲ್ ವಾಹಿನ್ಯಾಃ ಅನುಗ್ರಾಹಕಾಃ ಭವಂತು.
1: ಬಿಮ್ಸ್ಟೆಕ್ ಸದಸ್ಯ ದೇಶಾನಾಂ ಗೃಹಮಂತ್ರಿಣಾಂ ಪ್ರಥಮಂ ಸಮ್ಮೇಳನಂ ನವದಿಲ್ಲ್ಯಾಂ ದಿಲ್ಲಿ ಘೋಷಣಾಯಾಃ ಸ್ವೀಕರಣೇನ ಸಂಪನ್ನಂ. ಅಸ್ಮಿನ್ ಘೋಷಣಾಪತ್ರೆ ಬಿಮ್ಸ್ಟೆಕ್ ಸದಸ್ಯ ದೇಶೈಃ ಆತಂಕವಾದಂ ಸಮೇತ್ಯ ಸರ್ವ ಪ್ರಕಾರಕಸ್ಯ ಆತಂಕವಾದಸ್ಯ ತಥಾ ಆತಂಕವಾದಂ ಪೋಷಕಸ್ಯ ಹಿಂಸಾತ್ಮಕಸ್ಯ ಉಗ್ರವಾದಸ್ಯ ಚ ಕಟ್ವಾಲೋಚನಾ ಕೃತಾ. ಘೋಷಣಾಪತ್ರೆ ಸದಸ್ಯ ದೇಶೈಃ ಸಂಯುಕ್ತ ರಾಷ್ಟ್ರ ಚಾರ್ಟರ್ ಇತ್ಯೇತಸ್ಯ ಅಂತಾರಾಷ್ಟ್ರೀಯ ವಿಧೇಃ ಚ ಅನುಸಾರೇಣ ಸಮಗ್ರತಯಾ ನಿರಂತರಂ ಚ ಪ್ರಯತ್ನೈಃ ಆತಂಕವಾದಸ್ಯ ತಥಾ ಹಿಂಸಾತ್ಮಕಸ್ಯ ಉಗ್ರವಾದಸ್ಯ ಚ ನಿವಾರಣಂ ಪ್ರತಿರೋಧಃ ಸಮೂಲೋಚ್ಛೇದನಂ ಚ ಕರ್ತುಂ ಸ್ವಸಂಕಲ್ಪಃ ಪುನರುಕ್ತಃ. ಸದಸ್ಯ ದೇಶೈಃ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಅಧಿಕಾರಪತ್ರಸ್ಯ ಅಂತಾರಾಷ್ಟ್ರೀಯ ವಿಧೇಃ ಚ ಅನುರೂಪಂ ವ್ಯಾಪಕತಯಾ ನಿರಂತರಂ ಚ ಪ್ರಯತ್ನಂ ಕೃತ್ವಾ ಆತಂಕವಾದಸ್ಯ ತಥಾ ಆತಂಕವಾದಂ ಪ್ರೋತ್ಸಾಹಯತಃ ಹಿಂಸಾತ್ಮಕಸ್ಯ ಉಗ್ರವಾದಸ್ಯ ನಿವಾರಣಂ ಪ್ರತಿರೋಧಃ ಉನ್ಮೂಲನಂ ಚ ಕರ್ತುಂ ಸ್ವಕೀಯಃ ಸಂಕಲ್ಪಃ ಪುನಃ ದೃಢೀಕೃತಃ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ಹೈದರಾಬಾದೆ ಚತುರ್ಥೇ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾಯಾಂ ವೆಸ್ಟ್ ಇಂಡೀಜ್ ದಲಂ ಸಮ್ಮುಖೀಕರಿಷ್ಯತಿ. ಏಷಾ ಸ್ಪರ್ಧಾ ಭಾರತೀಯ ಸಮಯಾನುಸಾರಂ ಸಾಯಂ 7:00 PM ಆರಪ್ಸ್ಯತೆ. ಇತಿ ವಾರ್ತಾಃ.